0: ಅಯ್ಯ ದಶರಥ ರಾಮ ದಶರಥ ರಾಮ ಧನುಜ ವಿರಾಮ.
1: ಇಪ್ಪುಡು ಪ್ರಾರ್ಥನಾ ಶ್ಲೋಕಾಲು ವಿನಿಪಿಸ್ತಾರು ಅಯಾನ್ ಹರ್ಷ.

ಆಕಾಶವಾಣಿ ಸತಿ ತ್ಯಾಗಮತಿ ನಾಟಕಂ ರಚನಾ ಡಾಕ್ಟರ್ ಎಂ ಪುರುಷೋತ್ತಮಾಚಾರ್ಯ, ನಿರ್ವಹಣಾ ಡಾಕ್ಟರ್ ಸಾಂಬಶಿವರಾವ್ ಕಂಡ್ರಾತಿ, ಸಹಕಾರಂ ಶ್ರೀ ಜಂಗಾ ಅನಿಲ್ ಕುಮಾರ್. ಇಂದಲಿ ಪಾತ್ರಲು ಪಾತ್ರಧಾರುಲು ವರದಾಚಾರ್ಯ ಶ್ರೀ ಕೇತೋಜು ಭಾನುಪ್ರಕಾಶ್, ಯಜ್ಞೇಶುಡು ಶ್ರೀ ಕೆ ಮುರಳೀಕೃಷ್ಣಾರೆಡ್ಡಿ, ರಾಮಾನುಜಾಚಾರ್ಯ ಶ್ರೀ ಕೃಷ್ಣಾರ್ಜುನರಾವ್ ವೆನ್ನ, ದಾಸರಥಿ ಡಾಕ್ಟರ್ ಸಾಂಬಶಿವರಾವ್ ಕಂಡ್ರಾತಿ, ತ್ಯಾಗಮತಿ ಕುಮಾರಿ ಎಂಬಿ ಹಿಮಚಂದ್ರಿಕಾ, ಶೇಷಕ್ಕ ಶ್ರೀಮತಿ ಮುಳ್ಳಪೂಡಿ ರಾಜೇಶ್ವರಿ, ತಾಯಾರಮ್ಮ ಶ್ರೀಮತಿ ಸಾಯಿಲಕ್ಷ್ಮಿ ಚಾಗಂಟಿ. ವಿನಂಡಿ ಸತಿ ತ್ಯಾಗಮತಿ.